ಲಘುಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ಪರ್ವತರಾಜ, ಪುಣ್ಯೇನ ಕೇನಾಪಿ ಕಿಲ ಅವತೀರ್ಣ ಪುರಾತನಿ ಶಕ್ತಿ ರಿಯಂ ಸುತಾತೆ ಹಿಮಾಮಸಾಧಾರಣ ರೂಪ ಲಕ್ಷ್ಮಿ ನಲೋಕ ಸಾಮಾನ್ಯ ಸುತಾಪ್ರತೀಹ ಅನ್ನಾಡು. ನೀ ಪೂರ್ವಜನ್ಮಾಕೃತ ಸುಕೃತ ಫಲ ವಿಶೇಷಾನಿ ಏ ಅಮನಿ ಕೊನಿಯಾಡಗಲನಯ್ಯ. ಅಸಾಧಾರಣ ರೂಪ ಸಂಪನ್ನಯ್ಯಗು ಏಮೆನು ಸಾಮಾನ್ಯ ಸ್ತ್ರೀಗಾ ಭಾವಿಸಕು, ಸನಾತನೈನಟುವಂತಿ ಆದಿಶಕ್ತಿ ನೀ ಇಂಟ ಅವತರಿಸಿಂದು. ಇಂದ್ರಿಯ ನಿಗ್ರಹಮುತೋ ಕೊನ್ನಿ ವೇಲ ಸಂವತ್ಸರಾಲು ತಪಸ್ಸು ಚೇಸಿನಟುವಂತಿ ಮುನೀಶ್ವರುಲು ಕೂಡ ಏ ತಲ್ಲಿ ದರ್ಶನಂ ಭಾಗ್ಯಮೋ ದುರ್ಲಭಮೋ, ಅಟುವಂತಿ ಜಗನ್ಮಾತ ನೀ ಇಂಟ ಅವತರಿಸಿಂದು. ಈಮಕು ತಗಿನಟುವಂತಿ ವರುಡು ಈ ಸುರಾಸುರ ಯಕ್ಷ ರಕ್ಷರುಗ ಗರುಡ ಗಂಧರ್ವ ಸಿದ್ಧ ಸಾಧ್ಯ ಕಿಂಜರ ಕಿಂಪುರುಷ ವಿದ್ಯಾಧರಾದುರುಳು ಎಕ್ಕಡಾ ಕಾನರಾಡಯ್ಯ. ಈ ಸಮಸ್ತ ಚರಾಚರಮುಲಕು ಪ್ರಭುವೈನಟುವಂತಿ ಪರಮೇಶ್ವರುಡು ಈಮನು ವಿವಾಹಂ ಚೇಸುಕುಂಟಾಡು ಅನ್ನಾಡು ನಾರದ ಮಹರ್ಷಿ. ಆ ಮಾಟಲು ವಿನ್ನ ಹಿಮವಂತುಡು, ಸ್ವಾಮಿ ನಾರದ ಏಮಂಟುನ್ನಾರು ಸ್ವಾಮಿ? ದಕ್ಷಯಜ್ಞಂಲೋ ಸತೀದೇವಿ ದಗ್ಧಮೈನ ತರ್ವಾತ ಶಂಕರುಡು ವಿರಕ್ತುಡೈ ಮಾ ಇಂಟೋನೇ ತಪಸ್ ಚೇಸುಕುಂಟುನ್ನಾಡೇ, ಅಟುವಂತಿ ಪರಮೇಶ್ವರುಡು ಮಲ್ಲೀ ವಿವಾಹಂ ಆಡುತ್ತಾಡಾ? ಇದು ಸಾಧ್ಯಮಾ? ಜರಿಗೇ ಪನೇನಾ ಸ್ವಾಮಿ ಅನಿ ಅನ್ನಾಡು ಹಿಮವಂತುಡು. ಆ ಮಾಟಲು ವಿನ್ನ ನಾರದ ಮಹರ್ಷಿ, ಓ ಪರ್ವತರಾಜ, ಪ್ರಪಂಚಂಲೋ ಪುರುಷ ಸ್ವಭಾವನಲ್ಲೂ ಒಕ ಬಲಹೀನತ ಉನ್ನದಿ. ಪನಿಕಿ ರಾಣಿ ವಾಡಿ ದಗ್ಗರ ನುಂಡಿ ಪರಮೇಶ್ವರುಡು ವರಕು, ಅದೇಮಿಟಂಟೇ ನಿರಂತರಮು ತನಕು ಏ ಸ್ತ್ರೀ ಐತೆ ಸೇವಲು ಚೇಸ್ತುಂದೋ ಆಮೆ ಎಂದು ವಾರಿಕಿ ಅನುರಾಗಂ ಕಲಗಡಂ ಸಹಜಂ. ಆ ಕಾರಣ ಚೇತ ಮುಂದುಗಾ ಪಾರ್ವತೀದೇವುನಿ ಪರಮೇಶ್ವರುನಿ ಸೇವಕೈ ಪಂಪಿಸು, ಮಿಗಿಲಿನ ವಿಷಯಾಲು ತರವಾತ ಆಲೋಚಿದ್ದಂ ಅನ್ನಾಡು ನಾರದ ಮಹರ್ಷಿ. ಆ ಮಾಟ ವಿನ್ನಟುವಂತಿ ಹಿಮವಂತುಡು ಪರಮೇಶ್ವರುನಿ ಸೇವಕೈ ಪಾರ್ವತೀದೇವಿನಿ ವೆಲ್ಲಮನಿ ಚೆಪ್ಪಗಾ ಆನಂದಂ ಚೇತ ಹರನಾಮ ಸ್ಮರಣ ಚೇಸುಕುಂಟೂ ಪರಮೇಶ್ವರುನಿ ತಪೋವನಾನಿಕಿ ವೆಲ್ಲುತ್ತುನ್ನದಿ ಆ ಪಾರ್ವತಮ್ಮವಾರು. ಚಕ್ಕಗಾ ಸ್ವಾಮಿವಾರಿನಿ ಗಾನಂ ಚೇಸ್ತುಂದಿ.